0: You're listening to CMR FM 101.3.
1: Listen to us around the universe. www.cmr.fm.
2: ಬಿವಿನಾ ಕಮ್ಯುನಿಕೇಶನ್ಸ್ ಆಶ್ರಯದಲ್ಲಿ ಇಂಡಿಯಾ ಅಬ್ಸರ್ವರ್ ನಡೆಸಿಕೊಡುವ ಕನ್ನಡ ಕಸ್ತೂರಿ ಕಾರ್ಯಕ್ರಮದ ಕೇಳುಗರಿಗೆ ಗೀತಾ ನಾಗರಾಜು ಹಾಗೂ
3: ಬಿವಿ ನಾಗರಾಜು ಮಾಡುವ ನಮಸ್ಕಾರಗಳು. ಕನ್ನಡ ಕಸ್ತೂರಿ ಕೆನಡಾದ ಏಕೈಕ ಕನ್ನಡ ರೇಡಿಯೋ ಕಾರ್ಯಕ್ರಮ. ಪ್ರತಿ ಶನಿವಾರ ಬೆಳಗ್ಗೆ 8:30 AM ಅಂತಾರಾಷ್ಟ್ರೀಯ ಸುದ್ದಿಗಳು, ಅದರಲ್ಲೂ ಕರ್ನಾಟಕದ ಬೆಳವಣಿಗೆಗಳು, ಸಾಹಿತ್ಯ, ಸಂಗೀತ, ಕಲೆ, ಸಿನಿಮಾ ಹಾಡುಗಳು, ಜಾನಪದ ಸಂಗೀತ, ಹೀಗೆ ಹತ್ತಾರು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹೊಂದಿರುವ ಕನ್ನಡ ಕಸ್ತೂರಿಗೆ ನೇರವಾಗಿ 6476683377 ಅಥವಾ 4165140687 ಇಲ್ಲಿಗೆ ಸಂಪರ್ಕಿಸಿ. www.cmr.fm ಇಲ್ಲಿ ನೇರ ಪ್ರಸಾರ ಕೇಳಿ.

ಇಂದು ಶನಿವಾರ, ದಿನಾಂಕ 30 ಮೇ 2026, ಕನ್ನಡ ಕಸ್ತೂರಿ ಸಮಯ ಬೆಳಗ್ಗೆ 8:03. ಹವಾಮಾನ ಮುನ್ಸೂಚನೆ ಪ್ರಕಾರ ದಿನದ ಗರಿಷ್ಠ ಉಷ್ಣಾಂಶ 7 ಡಿಗ್ರಿ ಸೆಲ್ಸಿಯಸ್. ಇನ್ನು ನಮ್ಮ ಇಂದಿನ ಕಳಕಳಿಯ ಮನವಿ, ವಾಹನ ಚಾಲಕರು ವಾಹನ ಚಾಲನೆಯ ಸಂದರ್ಭದಲ್ಲಿ ಸೆಲ್ಫೋನ್ ಬಳಸುವುದು ದಂಡನಾರ್ಹ ಅಪರಾಧ, ಇದು ಸದಾ ನೆನಪಿರಲಿ. ಹಾಗೆಯೇ ನಮ್ಮ ಇಂದಿನ ಸುದ್ದಿಯ ಸಾರದಲ್ಲಿ ವಿಶೇಷ ಸಂಗತಿಗಳಿವೆ, ಜೊತೆಗೆ ಕನ್ನಡದ ಇಂಪಾದ ಗೀತೆಗಳನ್ನು ಕೂಡ ಕೇಳೋಣ.

0: ಲವ್ಲಿ ಟ್ರಾವೆಲ್, ದೂರ ದೇಶಗಳ ಪ್ರಯಾಣ, ಅದರಲ್ಲೂ ಭಾರತಕ್ಕೆ ಪ್ರಯಾಣ ಬೆಳೆಸುವರಿಗಾಗಿ ಕಡಿಮೆ ದರಕ್ಕೆ ಪ್ರಯಾಣಿಕರಿಗೆ ನೆರವಾಗಲು ಸದಾ ತೆರೆದ ಮನಸ್ಸನ್ನು ಹೊಂದಿರುವ ಲವ್ಲಿ ಟ್ರಾವೆಲ್ ಟೊರೊಂಟೋ ಮಹಾನಗರದಲ್ಲಿ ಹೆಸರುವಾಸಿ. ನಿಮ್ಮ ಸುಖಕರ ಪ್ರಯಾಣಕ್ಕೆ ಇಂದೇ ನಿಮ್ಮ ಸ್ಥಳ ಕಾಯ್ದಿರಿಸಿ, ಇಂದೇ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9054585300. ಈಗ ಹೊಸ ಶಾಖೆ ಬ್ರಾಂಪ್ಟನ್ ನಗರದ ಕ್ವೀನ್ಸ್ ಮತ್ತು ಏರ್ಪೋರ್ಟ್ ರಸ್ತೆಗೆ ಸಮೀಪದಲ್ಲಿ 80 ಮ್ಯಾರಿಟೈಮ್ ಬುಲ್ವಾರ್ಡ್ ಯೂನಿಟ್ 54ನಲ್ಲಿ ಮತ್ತೊಂದು ಶಾಖೆಯನ್ನು ತೆರೆದಿದ್ದಾರೆ. ಇಂದೇ ಭೇಟಿ ಕೊಡಿ, ಸಂಪರ್ಕಿಸಿ 9054585300. ಲವ್ಲಿ ಟ್ರಾವೆಲ್.
1: ಬೈರೂತ್ನಿಂದ ಬಂದಿರುವಂತಹ ಸುದ್ದಿ, ಲೆಬನಾನ್ ಆದ್ಯಂತ ಇಸ್ರೇಲ್ ಪಡೆಗಳು ದಾಳಿಯನ್ನು ತೀವ್ರಗೊಳಿಸಿವೆ. ಕಳೆದ ಒಂದು ವಾರದಲ್ಲಿ ದೇಶದಲ್ಲಿ ಪ್ರತಿದಿನ ಸರಾಸರಿ 11 ಮಕ್ಕಳು ಇಸ್ರೇಲ್ ದಾಳಿಗೆ ಬಲಿ ಇಲ್ಲವೇ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಆಘಾತಕಾರಿ ವರದಿ ಬಿಡುಗಡೆ ಮಾಡಿದೆ. ದಕ್ಷಿಣ ಲೆಬನಾನ್ನ ಪಟ್ಟಣಗಳು ಮತ್ತು ಹಳ್ಳಿಗಳ ಮೇಲೆ ಬುಧವಾರ ಮತ್ತು ಗುರುವಾರ ಇಸ್ರೇಲ್ ಪಡೆಗಳು ಭೀಕರ ಬಾಂಬ್ ದಾಳಿ ನಡೆಸಿವೆ. ಗುರುವಾರ ಬೈರೂತ್ನ ದಕ್ಷಿಣ ಉಪನಗರದಲ್ಲಿರುವ ವಸತಿ ಕಟ್ಟಡವೊಂದನ್ನು ಗುರಿಯಾಗಿಸಿ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿದೆ. ಯುನಿಸೆಫ್ ನೀಡಿರುವ ಅಧಿಕೃತ ಮಾಹಿತಿ ಪ್ರಕಾರ ಕಳೆದ 7 ದಿನದಲ್ಲಿ ಒಟ್ಟು 77 ಮಕ್ಕಳು ದಾಳಿಗೆ ತುತ್ತಾಗಿದ್ದಾರೆ. ಇನ್ನು ಏಪ್ರಿಲ್ನಲ್ಲಿ ಕದನ ವಿರಾಮ ಘೋಷಣೆಯಾದ ನಂತರದ ದಿನಗಳಿಂದ ಈವರೆಗೆ ಸುಮಾರು 55 ಮಕ್ಕಳು ಸಾವನ್ನಪ್ಪಿದ್ದು 212 ಮಕ್ಕಳು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಮಕ್ಕಳ ಮೇಲಾಗುತ್ತಿರುವ ಈ ಭೀಕರ ಪರಿಣಾಮವನ್ನು ಯುನಿಸೆಫ್ ವಕ್ತಾರ ರಿಕಾರ್ಡೊ ಪೈರಸ್ ಅತ್ಯಂತ ಆಘಾತಕಾರಿ ಮತ್ತು ದಿಗ್ಭ್ರಮೆ ಮೂಡಿಸುವಂತಹದ್ದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ.
2: ವಿಶ್ವಸಂಸ್ಥೆಯಿಂದ ಬಂದಿರುವ ಸುದ್ದಿ ಇದು. ಯುದ್ಧದ ಸಂದರ್ಭದಲ್ಲಿನ ಲೈಂಗಿಕ ದೌರ್ಜನ್ಯಗಳ ಕುರಿತು ದಾಖಲಿಸುವ ವಿಶ್ವಸಂಸ್ಥೆಯ ವಾರ್ಷಿಕ ವರದಿಯು ಇಸ್ರೇಲ್ ಮತ್ತು ರಷ್ಯಾ ಸೇನೆಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಿವೆ. 35 ಪುಟಗಳ ವರದಿಯು ವಿಶ್ವಸಂಸ್ಥೆಗೆ ಗುರುವಾರ ಸಲ್ಲಿಕೆಯಾಗಿದೆ. ವಿಶ್ವದಾದ್ಯಂತ ನಡೆದ ಸಂಘರ್ಷಗಳ ವೇಳೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣಗಳ ಸಂಬಂಧದಲ್ಲಿ 12 ದೇಶಗಳಲ್ಲಿನ 77 ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ. 2024ಕ್ಕಿಂತ 2025ರಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ವರದಿ ತಿಳಿಸಿದೆ. ಪ್ಯಾಲೆಸ್ಟೈನಿನ ಬಂಧಿತರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪವನ್ನು ಇಸ್ರೇಲ್ ಮೇಲೆ ಹೊರಿಸಲಾಗಿದೆ. ಉಕ್ರೇನ್ ಜೊತೆಗಿನ ಯುದ್ಧದ ಸಂದರ್ಭದಲ್ಲಿನ ಯುದ್ಧ ಕೈದಿಗಳು ಮತ್ತು ಬಂಧಿತರಾದ ನಾಗರಿಕರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಕಾರಣಕ್ಕೆ ರಷ್ಯಾದ ಭದ್ರತಾ ಪಡೆಗಳನ್ನು ಮೊದಲ ಬಾರಿಗೆ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ. ಈ ಪಟ್ಟಿಯಲ್ಲಿ ಹಮಾಸ್ ಬಂಡುಕೋರರು ಸೇರಿದ್ದಾರೆ. ಕಳೆದ ವರ್ಷದ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ನೀಡಿದ ವರದಿಯಲ್ಲಿ ಇಸ್ರೇಲ್ ಮತ್ತು ರಷ್ಯಾವನ್ನು ಕಪ್ಪು ಪಟ್ಟಿಗೆ ಸೇರಿಸಬಹುದು ಎಂದು ಎಚ್ಚರಿಸಿದ್ದರೂ ಎರಡೂ ದೇಶಗಳ ರಾಯಭಾರಿಗಳು ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಗುಟೆರಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದರು. ಸಂಘರ್ಷಕ್ಕೆ ಸಂಬಂಧಿಸಿ ಹಲವು ಲೈಂಗಿಕ ದೌರ್ಜನ್ಯ ಘಟನೆಗಳ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿ 14 ಪುರುಷರು, 7 ಮಹಿಳೆಯರು, 9 ಹುಡುಗರು ಮತ್ತು 1 ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಇಂತಹ ಘಟನೆಗಳು 2023ರಲ್ಲಿ ಮತ್ತು 2024ರಲ್ಲಿ 18 ನಡೆದಿವೆ ಎಂದು ವರದಿ ತಿಳಿಸಿದೆ.

0: ಏಷ್ಯನ್ ಫುಡ್ ಸೆಂಟರ್ ನೆನೆಸ್ಕೋತಾಯಿ
1: ಅಮ್ಮ, ಅದು ಒಳ್ಳೆ ಆಲೋಚನೆ.
2: ಏಷ್ಯನ್ ಫುಡ್ ಸೆಂಟರ್
3: ಈಗ ನಾನಾ ಕಡೆ,
2: ಬ್ರಾಂಪ್ಟನ್ ನಲ್ಲೇ ಮೂರು ಕಡೆ, 80 ಪೆಟ್ರೋಸೆಟ್ ಡ್ರೈವ್, ಎರಡನೆಯದು 284 Rendar Road, ಮೂರನೆಯದು ಟೋರ್ಬ್ರಾಂಪ್ ಮತ್ತು ನಾರ್ತ್ ಪಾರ್ಕ್ ಬಳಿ. ಇನ್ನು ಇತರೆ ಮೂರು ಶಾಖೆಗಳು ಇಟೋಬಿಕೋಕ್ ನಲ್ಲಿ 10 West Moore Drive, ಮಿಸಿಸಾಗದ 1075 ಸೆರೆಮೋನಿಯಲ್ ಡ್ರೈವ್, ನಾರ್ತ್ ಯಾರ್ಕ್ ನಲ್ಲಿ 308 Eddystone Avenue. ನಿಮ್ಮ ಅಡುಗೆ ಮನೆಯನ್ನು ಶ್ರೀಮಂತಗೊಳಿಸುವ, ಅರ್ಥಪೂರ್ಣಗೊಳಿಸುವ ಏಷ್ಯನ್ ಫುಡ್ ಸೆಂಟರ್ಗಿಂದ ಭೇಟಿ ಕೊಡಿ. ಹೆಚ್ಚಿನ ವಿವರಗಳಿಗೆ ಪ್ರಧಾನ ಶಾಖೆ 416-740-3262 ಇಲ್ಲಿಗೆ ಸಂಪರ್ಕಿಸಿ.
4: ವಾಷಿಂಗ್ಟನ್ನಿಂದ ಬಂದಿರುವಂಥ ಸುದ್ದಿ ಇದು. ಹೊರ್ಮೋಸ್ ಜಲಸಂಧಿಯನ್ನು ಹಡಗುಗಳ ಸಂಚಾರಕ್ಕೆ ಮುಕ್ತಗೊಳಿಸಿದರೆ ಇರಾನ್ ಬಂದರಿನ ಮೇಲೆ ಅಮೆರಿಕ ಹೇರಿರುವ ನೌಕಾ ದಿಗ್ಬಂಧನವನ್ನು ತಕ್ಷಣವೇ ತೆರವುಗೊಳಿಸಲಾಗುವುದು ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುದೀರ್ಘ ಪೋಸ್ಟ್ ಮಾಡಿರುವ ಅವರು, ಇರಾನ್ ಜೊತೆಗೆ ಶಾಂತಿ ಒಪ್ಪಂದ ಮಾಡಿಕೊಳ್ಳಬೇಕೇ ಬೇಡವೇ ಎನ್ನುವುದರ ಬಗ್ಗೆ ಅಂತಿಮ ನಿರ್ಣಯವನ್ನು ಇದೀಗ

ಇಂದು ಅಣ್ವಸ್ತ್ರ ಹೊಂದಬಾರದು ಮತ್ತು ಹೊರ್ಮುಜ್ ಜಲಸಂಧಿಯನ್ನು ತೆರೆಯಬೇಕು ಎಂದು ಹಳೆಯ ಬೇಡಿಕೆಯನ್ನು ಪುನರುಚ್ಚರಿಸಿದ್ದಾರೆ. ಅಮೆರಿಕದ ಪ್ರಸ್ತಾವಕ್ಕೆ ಇರಾನ್ ಒಪ್ಪಿದೆಯೇ ಅಥವಾ ಟ್ರಂಪ್ ಹೇಳಿಕೆಗೂ ಮುನ್ನವೇ ಇರಾನ್ ಬಂದರಿನ ಮೇಲೆ ಹೇರಿದ್ದ ದಿಗ್ಬಂಧನವನ್ನು ತೆಗೆದುಹಾಕಲಾಗಿದೆಯೇ ಎನ್ನುವುದು ಖಚಿತಗೊಂಡಿಲ್ಲ. ಇರಾನ್ನಲ್ಲಿರುವ ಸಮೃದ್ಧೀಕರಿಸಿದ ಯುರೇನಿಯಂ ಹೊರತೆಗೆಯುವ ಬಗ್ಗೆಯೂ ಪ್ರಸ್ತಾಪಿಸಿರುವ ಟ್ರಂಪ್ ಇರಾನ್ ನೆರವಿನೊಂದಿಗೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಯ ಸಮ್ಮುಖದಲ್ಲಿ ಅಮೆರಿಕವೇ ಸಮೃದ್ಧೀಕರಿಸಿದ ಯುರೇನಿಯಂ ಹೊರತೆಗೆದು ನಾಶಪಡಿಸುತ್ತದೆ ಎಂದು ಹೇಳಿದ್ದಾರೆ. ಯುದ್ಧದ ಹಾನಿ ತುಂಬಿಕೊಳ್ಳಲು ಇರಾನ್ ಆರ್ಥಿಕ ಪರಿಹಾರ ಕೋರಿದೆ ಎನ್ನುವುದರ ಬಗ್ಗೆ ಪ್ರತಿಕ್ರಿಯಿಸಿರುವ ಟ್ರಂಪ್ ಮುಂದಿನ ಸೂಚನೆವರೆಗೆ ಯಾವುದೇ ಹಣಕಾಸು ವಿನಿಮಯ ಇರುವುದಿಲ್ಲ ಎಂದು ಹೇಳಿದ್ದಾರೆ. ಕರಾಚಿಯಿಂದ ಬಂದಿರುವಂತಹ ಸುದ್ದಿ ಇದು. ಪಾಕಿಸ್ತಾನದ ವಿದೇಶಾಂಗ ವ್ಯವಹಾರಗಳ ಸಚಿವ ಇಶಾಕ್ ದಾರ್ ಅವರು ಶುಕ್ರವಾರ ಅಮೆರಿಕದ ವಾಷಿಂಗ್ಟನ್ಗೆ ಭೇಟಿ ನೀಡಿದರು. ಅಮೆರಿಕ ಇರಾನ್ ನಡುವಣ ಯುದ್ಧದ ಅಂತ್ಯಕ್ಕೆ ಸಂಬಂಧಿಸಿದ ಇತ್ತೀಚಿನ ಬೆಳವಣಿಗೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಅಮೆರಿಕದ ವಿದೇಶಾಂಗ ವ್ಯವಹಾರಗಳ ಸಚಿವ ಮ್ಯಾಕ್ರೋ ರುಬಿಯೋ ಅವರೊಂದಿಗೆ ದಾರ್ ಮಾತುಕತೆ ನಡೆಸಲಿದ್ದಾರೆ. ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಇತ್ತೀಚೆಗೆ ನಡೆದ ಅಮೆರಿಕ ಇರಾನ್ ನಡುವಿನ ಶಾಂತಿ ಮಾತುಕತೆಯು ಯಾವುದೇ ಒಪ್ಪಂದವಿಲ್ಲದೆ ಅಂತ್ಯಗೊಂಡಿದೆ. ಬೀಜಿಂಗ್ನಿಂದ ಬಂದಿರುವಂಥ ಸುದ್ದಿ ಇದು. ಬಾಹ್ಯಾಕಾಶದಲ್ಲಿ 7 ತಿಂಗಳು ಕಳೆದು ಗಗನಯಾನಿಗಳು ಮತ್ತೊಂದು ತಂಡಕ್ಕೆ ಕಾರ್ಯಭಾರ ಹಸ್ತಾಂತರಿಸಿರುವ ಚೀನಾದ 3 ಗಗನಯಾತ್ರಿಗಳು ಸುರಕ್ಷಿತವಾಗಿ ಭೂಮಿಗೆ ಶುಕ್ರವಾರ ಹಿಂತಿರುಗಿದ್ದಾರೆ. ನವದೆಹಲಿಯಿಂದ ಬಂದಿರುವ ಸುದ್ದಿ ಇದು. ವರದಕ್ಷಿಣೆ ಕಿರುಕುಳ ಪ್ರಕರಣಗಳು ಸಾಮಾನ್ಯವಾಗುತ್ತಿರುವ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿರುವ ಸುಪ್ರೀಂ ಕೋರ್ಟ್ ಮಹಿಳೆ ಹಾಗೂ ಅವರ ಕುಟುಂಬಸ್ಥರನ್ನು ಅವಮಾನಿಸುವ ಉದ್ದೇಶವಿದ್ದರೆ ಮದುವೆ ಏಕೆ ಆಗಬೇಕು ಎಂದು ಪ್ರಶ್ನಿಸಿದೆ. ಛತ್ತೀಸ್ಗಢದ ಗಂಡನ ಮನೆಯಲ್ಲಿ ಪತ್ನಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತಿಯ ಸಹೋದರ ತನ್ನ ವಿರುದ್ಧ ದಾಖಲಾದ ವರದಕ್ಷಿಣೆ ಕಿರುಕುಳ ಪ್ರಕರಣದಲ್ಲಿ ಶಿಕ್ಷೆಯನ್ನು ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಿದ ಮೇಲ್ಮನವಿ ವಿಚಾರಣೆ ವೇಳೆ ನ್ಯಾಯಮೂರ್ತಿಗಳಾದ ಬಿ ವಿ ನಾಗರತ್ನ ಹಾಗೂ ಉಜ್ವಲ್ ಬುಯಾನ್ ನೇತೃತ್ವದ ನ್ಯಾಯಪೀಠ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಮಹಿಳೆಯನ್ನು ಆಕೆಯ ಕುಟುಂಬವನ್ನು ಅವಮಾನಿಸುವ ಉದ್ದೇಶವಿದ್ದರೆ ಮದುವೆ ಏಕೆ ಆಗಬೇಕು? ವಧು ಹಾಗೂ ಆಕೆಯ ಕುಟುಂಬದವರನ್ನು ಅವಮಾನಿಸುವುದನ್ನು ಸಹಿಸುವುದನ್ನು ಸಾಧ್ಯವಿಲ್ಲ ಎಂಬ ಸಂದೇಶ ಈ ಮೂಲಕ ಹೋಗಲಿ ಎಂದು ನ್ಯಾಯಮೂರ್ತಿ ನಾಗರತ್ನ ಅವರು ತಿಳಿಸಿದ್ದಾರೆ. ವಧು ಹಾಗೂ ಆಕೆಯ ಕುಟುಂಬಸ್ಥರನ್ನು ಹಣಕಾಸು ವಿಷಯದಲ್ಲಿ ಪೀಡಿಸಿದ್ದು ಕಂಡುಬಂದಿದೆ. ತನ್ನ ಮಗಳನ್ನು ಉಳಿಸಿಕೊಳ್ಳುವಂತೆ ಯುವತಿಯ ಕುಟುಂಬಸ್ಥರು ಮನವಿ ಮಾಡಿದರೆ ಹಣ ಪಾವತಿಸಲು ಸಾಧ್ಯವಾಗದ ಕುಟುಂಬದ ಸದಸ್ಯರನ್ನು ಭಿಕ್ಷುಕರು ಎಂದು ಬಿಂಬಿಸಲಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ವಿದ್ಯಾವಂತ ಕುಟುಂಬಗಳಲ್ಲಿಯೂ ಇಂತಹ ಪ್ರವೃತ್ತಿ ಹೆಚ್ಚಾಗುತ್ತಿದೆ ಎಂದು ನ್ಯಾಯಮೂರ್ತಿ ಬುಯಾನ್ ಹೇಳಿದ್ದಾರೆ. ಅರ್ಜಿದಾರರಿಗೆ ಕೆಳ ನ್ಯಾಯಾಲಯ ವಿಧಿಸಿರುವ ಶಿಕ್ಷೆಯ ವಿಚಾರದಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿದ ನ್ಯಾಯಾಲಯ ಅರ್ಜಿಯನ್ನು ವಜಾಗೊಳಿಸಿತು. ಬೆಂಗಳೂರಿನ ಸುದ್ದಿ ಇದು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ನೀಡಿದ್ದ ರಾಜೀನಾಮೆಯನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋತ್ ಶುಕ್ರವಾರ ಅಂಗೀಕರಿಸಿದ್ದಾರೆ. ಜತೆಗೆ ರಾಜ್ಯ ಸಚಿವ ಸಂಪುಟವನ್ನು ವಿಸರ್ಜನೆ ಮಾಡಿದ್ದಾರೆ. ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿದ್ದರ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರುವ ರಾಜ್ಯಪಾಲರು ಮುಂದಿನ ಮುಖ್ಯಮಂತ್ರಿ ಆಯ್ಕೆಯವರೆಗೂ ಉಸ್ತುವಾರಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ಸೂಚಿಸಿದ್ದಾರೆ. ಈ ಅವಧಿಯಲ್ಲಿ ಯಾವುದೇ ಕಾರ್ಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಎಂದು ತಿಳಿಸಿದ್ದಾರೆ. ಈ ಬಗ್ಗೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೂ ಪತ್ರ ಬರೆದು ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರ ಆಗಿರುವ ಮತ್ತು
ಸಚಿವ ಸಂಪುಟವು ವಿಸರ್ಜನೆ ಆಗಿರುವ ಬಗ್ಗೆ

0: ಕಾನೂನು ತೊಡಕು ನಾನಾ ವ್ಯಾಜ್ಯಗಳ ರಗಳೆ ಎದುರಾದಾಗ ಶ್ರೀಮತಿ ಲತಾ ಮೆನನ್ ನಿಮ್ಮ ಪರವಾಗಿ ವಾದಿಸುತ್ತಾರೆ. ಅನುಭವಿ ಶ್ರೀಮತಿ ಲತಾ ಮೆನನ್ ಎಲ್ಲ ರೀತಿಯ ಕಾನೂನು ಸಮಸ್ಯೆಗಳಿಗೆ ಪರಿಹಾರಕ್ಕೆ ಹೋರಾಟ ಮಾಡುವ ಸಮರ್ಥ ವಕೀಲರು. ಭೂ ವಿವಾದ, ಇಮಿಗ್ರೇಷನ್, ಅಪಘಾತ, ಕ್ರಿಮಿನಲ್, ಕುಟುಂಬಕ್ಕೆ ಸಂಬಂಧಿಸಿದ ವಿಲ್, ರಿಯಲ್ ಎಸ್ಟೇಟ್ ಸಮಸ್ಯೆಗಳು, ಪರಿಹಾರಕ್ಕೆ ಇವರ ನೇತೃತ್ವದ ಕಾನೂನು ತಜ್ಞ ತಂಡ ಸಿದ್ಧವಾಗಿರುತ್ತದೆ. ಹೆಚ್ಚಿನ ವಿವರಗಳಿಗೆ ಶ್ರೀಮತಿ ಲತಾ ಮೆನನ್, ಬ್ಯಾರಿಸ್ಟರ್, ಸಾಲಿಸಿಟರ್ ಮತ್ತು ನೋಟರಿ ಪಬ್ಲಿಕ್ ಅವರನ್ನು ಸಂಪರ್ಕಿಸಿ. ಮೆನನ್ ಲಾ ಪ್ರೊಫೆಷನಲ್ ಕಾರ್ಪೊರೇಷನ್, 905-956-0747.
1: ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಗಿಯಿತು. ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
2: ನಮಸ್ಕಾರ.